chese wa na wo hwe busua enrei wu numbie na wo tobi ma busua edu ba bi anye hwie wo na ye nanom ana ye janom ya omu hia afri ye ho ye mo mu nupa enom e mo nso ontimi entrance edu ti so afri krokesiam na wo kwa kurasia ya no aka hu se wo beto agbeve enupa ibi na wo kwa ye maame no ye papa no wo mo mu dibi asuo na ja nkoma bibibi ni a omso etimi etutu bi egu anum amo etimi afoma pomoden toma pa etimi afra simple eye malaria pomoden se wode agbeve piva edibe ma won na etimi aboa won na enyo ma etimi akon kan kama